ಮೂಲಂ ಗುರುರ್ ಕೃಪಾ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಲಕ್ಪುರ್ಜಿ ಮಹಾದೇವ ಕೀ ಜಯ. ದೇವಾದಿದೇವೇಶ್ವರ ಮಹಾದೇವ ಕೀ ಜಯ. ಶ್ರೀದೀಪ್ ನಾರಾಯಣ ಭಗವಾನ್ ಕೀ ಜಯ. ಹಿಂದೂ ಧರ್ಮ ಸಮ್ರಾಟ್ ಪರಮಹಂಸ ಸ್ವಾಮಿ ಶ್ರೀ ಮಾಧವಾನಂದ ಪುರಿಜಿ ಸದ್ಗುರುದೇವ್ ಭಗವಾನ್ ಕೀ ಜಯ. ವಿಶ್ವಗುರು ಮಹಾಮಂಡಲೇಶ್ವರ ಪರಮಹಂಸ ಸ್ವಾಮಿ ಮಹೇಶ್ವರಾನಂದ ಪುರಿಜಿ ಗುರುದೇವ ಕೀ ಜಯ.